0: ಹೊಯ್ಯೇ ತ್ಯಾಗೀ ತರತನೆ ತಹಲೇಲಗ ಪ್ರೋಗ್ರಾಮ್ ಇಂಗಿಲಾರಾಪ್
1: ಅಸಾ ತನೆಂಟಕು ನಿಹರಾಪ್ ಹೇ ಹಿ ಹಂಗ್ನೆ ತವಾಯ್ ಇನ್ರಾಮ್.